ಮದರ ಶ್ಯಾಮ ಸುಂದರ ಶತಕೋಟಿ ಮದರ ಜಯ ಜಯ ಶಶಿವದ ಶ್ಯಾಮ ಸುಂದರ ಶತಕೋಟಿ ಮದರ ಜಯ